ಕಲ್ಲು ಸುಮ್ಮ ಹಿಡಿಯೋಣ ಅಂತ ಅನ್ಕೊಂಡಿ ಲಗಲಿ ಬಾಯಿ ಹಿಡಿಯೋಣ ಅಂತ ಹಣ ಲಗು ಲಗು.